ಜೀವಮಾನ ಬುದುರುವಕ್ಕೇನೆ ವಚನೆಮ್ಮ ಅಪೇ ಹದವತ್ತ ಪಿರಿಸುದು ಆಲೋಕ್ಯಕ್ಕೆನುವ ಬುದುಗುಣೆ ಸತ್ಯ ಸಂಗೀತೆ ಬಂದಿ ಸೆತ್ಸುವೆಂ ಪಿರುನು ಮೋಹತ ತ್ಯಾಂಗ್ ಒಬವೆತಗೆನೆ ಅಪಸೂದಾನ ಕಲ ಟಿ ಎಂ ಜಯರತ್ನಗೆ ನಿಯತಮಾನಿ ಮುರುದು ಹಾಂಡ ಸೆತ್ಸುವೆಂ ಪಿರುನು ವಚನ ಅಪೇ ಸಿತಟ ಪಿರಿಸುದು ಸೋನದಕ್ ವಗೆ ಸೆಮಿಂ ಅವಿತ್ ಹದವತ್ತ ಲಾಂಗ್ವಿ ಸೋಯಕ್ ದೇನ ಅಪೂರ್ವ ಭಕ್ತಿ ಗೀತ ಸಿತ ಪಿರಿಸುದು ಕರಗನ ಸೆತ್ಸುವೆಂ ಪಿರುನು ಹದವತೆ ತ್ಯಾಂಗ್ ಅಸನ್ನ ಟಿ ಎಂ ಜಯರತ್ನ ಗಾಯನ ಮೇ ಗೀತೆ

ಸುನಿಲ್ ಎದುರಿಸಿಂಗ ಗಾಯನ ಮೇ ಗೀತೆ ಆಸಿಂ ಪೊಲೋಟ ವೆಟನೆ ಸೆರೆನೇಟ್ ಆಕುವಾಗಿ ಹದವತೆ ಗಂಭೀರತ ಎವಿತ್ ತನ್ಸ್ ಸಸಿಲಕ್ ದಿನ ಅತಿಶಯ ಸೌಂದರ್ಯ ಮತ್ತು ಗೀತೆ ಮೇ ಮೋತೆ ಲಂಕಾ ರಾಡಿಯೋ ವೆಟಿನ್ ಒಬ್ಬ ಎನ್ವೆಂಗಿನ ಅಪಿಸೂದಾನ ಕವಿರಸೆ ಸಂಗೀತ ರಸೆ ಸಹ ಸುನಿಲ್ ಎದುರಿಸಿಂಗಗೆ ಅಪೂರ್ವ ಹಂಡೆ ಮ್ಯಾಜಿಕ್ ಎಕಟ ಮಿಶ್ರವೆಲ ಅಪೇ ಸಿತರ ನಿವಿ ಅಪೇ ಸಿತಟ ನಿವಿ ಸನಸಿಲ್ಲದ್ದಿನ ಅಮರಣೀಯ ಗೀತೆ ಒಬೆ ಸಿತ ನಿವಿ ಸಾನ್ಸುಂಗ್ವಿ ಒಬೆ ದವಸದ ಸೌಂದರ್ಯ ಕ್ವೆನ್ನ ತ್ಯಾಂಗ್ ಹೆಮಿನ್ ಸರೇ ಸಂಬಂಧಿನ ಮೇ ಗೀತೆ ಮೇ ಸುನಿಲ್ ಎದುರಿಸಿಂಗ್.